ಆಯಿಗಾಲು ವಿಷಮದಾಗೆ ನ್ಯಾಯವೆಲ್ಲಿದೆ, ಕಾಮದೇವ ಸಾವು ತರಲು ಎಲ್ಲಿ ರಕ್ಷಣೆ, ಆಯಿಗಾಲು ವಿಷಮದ

ಹೂವು ಕಸಮ ಸೇರಿದೆ, ಕಾಲಿನ ಸೆಸಿಗುರಿನಲ್ಲೆ ಬಾಡಿ ಹೋಯಿದೆ. ಸೇವೆಗಾಗಿ ಕಾದ ಹೂವು ಕಸಮ ಸೇರಿದೆ, ಕಾಲಿನ ಸೆಸಿಗುರಿನಲ್ಲೆ.

ಸಮ ಸೇರಿದೆ ಬಾಲಿನ ಸತಿ ಗುರಿನಲ್ಲೇ ಬಾಡಿ ಹೋಯಿದೆ ಕೇಳಗಾಗಿ ಕಾದ ಹೂವು ಕಸವ ಸೇರಿದೆ ಬಾಲಿನ ಸತಿ ಗುರಿನಲ್ಲೇ ಬಾಡಿ